0: ಇದಿರೆ ಗುಮು ಮಾಹೇಲ ದಾತೆ
1: ಹೋಶೆ
0: ಗುಮು ಮಾಹೇಲ ದಾತೆ ಹೋ ನಖವಾ ಗುಮು ಮಾಹೇಲ ದಾತೆ ಹೋ ನಖವಾ ಚಿಚಾ ಗೋವಾಲ ಕೋಕಣ ದಾಖವಾ ಕೋಟಿಚಾ ಗೋವಾಲ ಕೋಕಣ ದಾಖ